ಕಂಡಿದನು ಶಿವನಾಮ ಸಂಸ್ತುತಿ ಚೇಯದೊಳಗೆ ರತ್ನಕಾರೋ ಬುಧರಿಯೋ ಪರಾದಟಾಸು